0: ಪಾಟಿ ಕರಸನ್ನು
1: ಮುಂಗ್ವೇಂಗ್ ಪಿಡಾಬ್ ಡಾಬೆ ಸಾನೆ ಕ ಕಾರ್ಯಾನೆ ನಿಡು ಉಂತ ಅರಾಓ ಮುನ್ನಾಂಗ್ ಇದು ಸಂಗ್ ಪ್ರಾಭು ಕೇಸಾವ
0: ರೇಸಾಂಗ್ ವೇದುರು
1: ಇರುಕ ಅರಿಂಗ್ ಕನ್ನ ಅರಿಂಗ್ ಅಲ್ಲಿಂಗೇ ಮಾಂತ್ರಿ ವಿದುರು